ಪಾಯ ಅನಭರತಂ ಅನುಷ್ಠಿಪೋರೆ ಇತ್ತು ವಿಷಯ ಸಂಸಾರ ಪಾಸಂತಿ ಎಂದವು ಏಕಪರ ಶಿವ ಬಡಿವಾಗಿರುಪರೆಂದ್ರೇ ಉತ್ತಮ ನಾಂ ರಿಭುಮನಿ ಬನ್ನಿದಗನ ಕಂಗೆ ಉರ್ಮಿತರುಂ ಭಾವನೆಯೇ ಉರಿ ಶಿದಾನಾದು ತೋಟ್ರ ಲೋಟ್ರ ವಿಚಿತ್ತಿರ ಜೀವರುಂ ದ್ವೈತಂ போன்ற விசித்திர ஞாலமும் போற்றலொற்ற புராதன ஈசனும் பூரண பரமின்றியில் வேறிலை சாற்றுமப்பரம் சந்ததம் நானெனும் சகல